ಸಾಧನಾ, ರಾಜಶ್ರೀ, ಹೇಮಾ ಮಾಲಿನಿ, ಸಾಯಿರಾ ಬಾನು, ಮುಮ್ತಾಜ್, ರೇಖಾ, ಶರ್ಮಿಲಾ ಟ್ಯಾಗೋರ್ ಅಶಾ ಸಗಳ್ಯಾ ಹೀರೋಯಿನ್ಸ್ನ ತನ್ನಿ ತಂಚಾ ಆವಾಜಾತ್ ಗಾಣಿ ದಿಲಿ. ಶಾರದಾನೆಹಿ ತಿ ಛಾನ್ ಗಾಯಲಿ, ಪಣ ಹಾ ಆವಾಜ ತಸಾ ಸೂಟ್ ಝಾಲಾ ನಹಿ, ಪಣ ಗಾಣಿ ಪಹಾಲ್ ತರ್ ಅಪ್ರತಿಮ್. ಆ ನಹಿ ಹೋಗಾ ತುಜೆ, ಆ ನಹಿ ಹೋಗಾ ತೋ ಆಯೇ.